0: ಅದೇ ಸ್ವಭಾವ ಅವನಿಗೆ ಹುಡುಗ ಸೇರಲಾಗುವುದಿಲ್ಲ.
1: ಮಂತ್ರಿ ಮಂತ್ರಿ ರೈಸಮನ್ ರೈಸಮನ್ ರೈಸಮನ್ ಅವನು ಬಾಚ ಮಾತಿ ಡಾಡಮ್ಮ ಜಮ್ನ ಅಮಿನಿ